ತಿರುಗಿಟ್ಟದಾಗ ತಿರುಗಿಟ್ಟದಾಗ ತಿನ್ನಾಗಿನ್ನ ದಾ ತಿರುಗಿಟ್ಟದಾಗ ತಿರುಗಿಟ್ಟದಾಗ ತಿನ್ನಾಗಿನ್ನ ದಾ ತಿಗಿನ್ನ ದಾತಿ ದಾತಿ.

ನದೆ ನದೆ ನದಾಗಿದೆ. ತಿಪಲ್ಲಿಗ ತೀನ್ ಪಲ್ಲೆ ತೀನ್ ಲೆ, ಪಹಲಿ ಧಾ ಪಹಲಿ ಸಂಪರ್, ದೂಸರಿ ಧಾ ದೂಸರಿ ಸಂಪರ್, ತೀಸರಿ ಧಾ ತೀಸರಿ ಸಂಪರ್. ದಿನ ದಿನ ದಿನ ತಕ್ಕೆ ತಕ್ಕೆ ಧಾಟಿಗೆ ದತ್ತೆ ಟಕ ತಗದೆಗಿನ ತೆರೆಗೆ ಧಾಟಿಗೆ ದತ್ತೆ ಟಕ ತಗದೆಗಿನ ದಿನ ದಿನ ತಕ್ಕೆ ತಕ್ಕೆ ಧಾಟಿಗೆ ತಕ್ಕೆ ತಕ್ಕೆ ತಗದೆಗಿನ ದಿನ ದಿನ ತಕ್ಕೆ ತಕ್ಕೆ ಧಾಟಿಗೆ ತಕ್ಕೆ ತಕ್ಕೆ ತಗದೆಗಿನ ದಿನ ದಿನ ತಕ್ಕೆ ತಕ್ಕೆ ಧಾಟಿಗೆ ತಕ್ಕೆ ತಕ್ಕೆ ತಗದೆಗಿನ ದಿನ ದಿನ ದಿನ ತಕ್ಕೆ ತಕ್ಕೆ ಧಾಟಿಗೆ ದತ್ತೆ ಟಕ ತಗದೆಗಿನ ತೆರೆಗೆ ಧಾಟಿಗೆ ತಕ್ಕೆ ತಕ್ಕೆ ತಗದೆಗಿನ ದಿನ ದಿನ ತಕ್ಕೆ ತಕ್ಕೆ ಧಾಟಿಗೆ ತಕ್ಕೆ ತಕ್ಕೆ ತಗದೆಗಿನ ದಿನ ದಿನ ತಕ್ಕೆ ತಕ್ಕೆ ಧಾಟಿಗೆ ತಕ್ಕೆ ತಕ್ಕೆ ತಗದೆಗಿನ ದಿನ ದಿನ ತಕ್ಕೆ ತಕ್ಕೆ ಧಾಟಿಗೆ ತಕ್ಕೆ ತಕ್ಕೆ ತಗದೆಗಿನ ದಿನ ದಿನ ದಿನ ತಕ್ಕೆ ತಕ್ಕೆ ಧಾಟಿಗೆ ತಕ್ಕೆ ತಕ್ಕೆ ತಗದೆಗಿನ ತೆರೆಗೆ ಧಾಟಿಗೆ ತಕ್ಕೆ ತಕ್ಕೆ ತಗದೆಗಿನ ದಿನ ದಿನ ತಕ್ಕೆ ತಕ್ಕೆ ಧಾಟಿಗೆ ತಕ್ಕೆ ತಕ್ಕೆ ತಗದೆಗಿನ ದಿನ ದಿನ ತಕ್ಕೆ ತಕ್ಕೆ ಧಾಟಿಗೆ ತಕ್ಕೆ ತಕ್ಕೆ ತಗದೆಗಿನ

ಗಿಡದಾಗ ದಿನ ತಕ್ಕ ತಕ್ಕ ದಿನ ಗಿಡದಾಗ ದಿನ ತಕ್ಕ ತಕ್ಕ ದಿನ ಗಿಡದಾಗ ದಿನ ತಕ್ಕ ತಕ್ಕ ದಿನ ಗಿಡದಾಗ ದಿನ ತಕ್ಕ ತಕ್ಕ ದಿನ ಗಿಡದಾಗ ದಿನ ತಕ್ಕ ತಕ್ಕ ದಿನ ಗಿಡದಾಗ ದಿನ ತಕ್ಕ ತಕ್ಕ ದಿನ ಗಿಡದಾಗ ದಿನ ತಕ್ಕ ತಕ್ಕ ದಿನ ಗಿಡದಾಗ ದಿನ ತಕ್ಕ ತಕ್ಕ ದಿನ ಗಿಡದಾಗ ದಿನ